ನಮಃ ಸತ್ಗುರೇ ನಮಃ ಶ್ರೀ ಗುರುದೇವೇ ನಮಃ ಅಷ್ಟಪದಿ ಸಿಮರೋ ಸಿಮರ ಸಿಮರ ಸುಖ ಪಾಮೋ ಕಲ್ ಕಲೇಶ ತನ ಮಾಹಿ ಮಿಟಾಮೋ ಸಿಮರೋ ಜಾಸ ಭೇಸ್ವಂಭರ ಇಕ ನಾಮ ಜಪತ ಆಗನತ ಅನೇಕ ಬೇದ ಪುರಾಣ ಸಿಮೃತ್ ಸಿಮೃತ್ ಸುಧಾಖ್ಯರ ಕಿನ್ನೇ ರಾಮ ನಾಮ ಕೇ ಆಖ್ಯರ ಕಿನ್ಕಾ ಏಕ ಜಿಸ್ ಜೀವ ಸಾವೇ ತಾಕಿ ಮಹಿಮಾ ಗನಿ ನಯಾವೇ ಕಾಂಖಿ ಏಕ ದರ್ಸ್ವಹಾರೋ ನಾನಕ ಉನ್ ಸಂಗ ಮೋಹೆ ಉದಾರೋ ಸುಖ ಮನಿ ಸುಖ ಅಮೃತ ಪ್ರಭ ನಾಮ ಭಗತ ಜನಾಕ ಮನ ವಿಶ್ರಾಮ ರಹಾವ ಪ್ರಭ ಕೈ ಸಿಮರನ್ ಗರ್ಭ ನ ಬಸ ಪ್ರಭ ಕೈ ಸಿಮರನ್ ದುಃಖ ಜಮ ನಸ ಪ್ರಭ ಕೈ ಸಿಮರನ್ ಕಾಲ ಪರ ಹರ ಪ್ರಭ ಕೈ ಸಿಮರನ್ ದುಸ್ ಮನ ಟರ

ಕನಿಕನಾಹಿ ತಂಥಾ ಬ್ರಹ್ಮಲ್ಲೇ ತಾವದ್ ಬಂಧ ಬ್ರಹ್ಮಿಗವ ಸ್ವಫಲ ಬ್ರಹ್ಮಜ್ಞಾನಿ ಸ್ವಫಲ ಫಲ ಬ್ರಹ್ಮಜ್ಞಾನಿ ಸಂಗ ಸಕಲ ಉದಾಹರಣ ಬ್ರಹ್ಮಜ್ಞಾನಿ ಜಪ ಸಕಲ ಸಂಸಾರ.